0: ಟ್ಯೂಬಲ್ ಕಾಲರ್ ಫುಲ್ಲಿ ಸೂಕ್ತಾ ಇರು ಸರ್, ಐಕಿ ಇದ್ದೀನಿ ಕಾಲ್ ಕಡೆ ಸವೆ ನೋಡಿ. ಅಸ್ಲಾಂ ಅಲೈಕುಂ. ಅಸ್ಲಾಂ ಅಲೈಕುಂ ಜಿ, ಅವಾಜ್ ಇದರ್ ಸೇ? ಹಲೋ, ಕಲರ್ ತಿಮಿಷ ಅವಾಜ್ ನಾವ್ ಇರ್ಲ ಡಬಲ್ ಕಲರ್ ರೊಕ್ಕಲ ಸುದ್ದಿ ಸರ್ ಅಮೆ ಖಬರ್ ಇವಶಿ ಖುಷಿ ಅಷ್ಟು ಡೇರ್ ಹೋಗ ಅವಾಜ್ ಜೀರೋಶಿ. ಸ್ಲಾಮ್ ಅಲೈಕುಂ. ಸ್ಲಾಮ್ ಅಲೈಕುಂ. ಅಸ್ಲಾಂ ಅಲೈಕುಂ.
1: ಸಲೂಮ್
0: ಮೇರೆ ಚಮುತ ಸಲೂಮ್ ಓನಕ್ಕೆ ಟಿಕ್ಸ್ವಾ.